ತಪ್ತ ಜಾಹಲೆ ಮಗ ಸಕಳ ಪಡದೆ ಫಾಡೂನ ಶಿರಿ ಘಾತಲ ದಂಡದಾರುಣ ತೇಣೆ ತೋ ಮಧ್ಯಘಟ ಫುಟೋನ ಚೂರ್ಣ ತಕ್ಷಣ ಜಾಹಲ.

ಪಂಚಮುಖ ಪಂಚದಶನಯನ ಭಾರ್ಗವ ವರದ ಭಕ್ತ ಜೀವನ ಅಘೋರ ಭಸ್ಮಾಸುರ ಮರ್ದನ ಭೇದಾತೀತ ಭೂತಪತಿ ತೋತು ಸ್ವಜನ ಭದ್ರ